ಕಾರಿ ಖೇಲ ತಮಾಷಾ ತುಂದು ಕಾರಿ ಬಾಜಿ ಖೇಲ ಗಯೆ ಬಾಜಿಗರ ಜಿಯೋ ನಿಸ ಸುಪ್ನ ಪಖಲಾಯೀ ಹೇ ತಿನ್ಕೋ ತಖತ ಮಿಲಿ ಬಡಿಯಾಯಿ ನಿರ್ಪೋ ಮನ ವಸ್ಯಾ ಲಿವಲಾಯಿ ಖಂಡೀ ಬ್ರಹ್ಮಂಡೀ ಪತಾಲೀ ಪುರೀ ತ್ರೇ ಪವನ ತಾಡಿ ಲಾಯಿ ಹೇ ಸಾಚಿ ನಗರಿ ತಖತ ಸಚಾವಾ ಗುರುಮುಖ ಸಾಚ ಮಿಲೈ ಸುಖ ಪಾವಾ ಸಾಚೆ ಸಾಚೈ ತಖತ ವಡಾಯಿ ಹೌ ಮೈ ಗಣತ ಗವಾಯಿ ಹೇ ಗಣತ ಗಣಿಯೈ ಸಹಸಾ ಜೀಯೈ ಕ್ಯೋ ಸುಖ ಪಾವೈ ದೂಐ ತೀಯೈ ನಿರ್ಮಲ ಏಕ ನಿರಂಜನ ದಾತಾ ಗುರುಪೂರೇ ತೇ ಪತ ಪಾಯಿ ಹೇ ಜುಗ ಜುಗ ವಿರಲೀ ಗುರುಮುಖ ಜಾತಾ ಸಾಚಾ ರವ ರಹ್ಯಾ ಮನ ರಾತಾ ತಿಸಕೀ ಓಟ ಗಹೀ ಸುಖ ಪಾಯಾ ಮನ ತನ ಮೈಲ ನಾ ಕಾಯೀ ಹೇ ಜೀವ ರಸಾಯಣ ಸಾಚೈ ರಾತೀ ಹರ ಪ್ರಭ ಸಂಗೀ ಪಹೋ ನಾ ಪ್ರಾಂತಿ ಶ್ರವಣ ಸ್ರೋತ ರಜ್ಜೇ ಗುರುಬಾಣೀ ಜ್ಯೋತಿ ಜ್ಯೋತ ಮಲಾಯೀ ಹೇ ರಖ ರಖ ಪೈರ ತರೇ ಪಹು ತರನಾ

ಸ್ನೇಹಾಮಂ ಆಶ್ಚರ್ಯ ರೂಪಂ ರಹಂತ ಜನ್ಮಂ ನೇತ ನೇತ ಕಥಂತ ಬೇದಾ ಊಚ ಮೂಚ ಅಪಾರ್ಗಬಿಂದ ಬಸಂತ ಸಾಧರಿಧ್ಯಂ ಅಚ್ಯುತ ಭಜಂತ ನಾನಕ ಬಡಭಾಗಿ ಹೈ ಉದಯಾನ ಬಸನಂ ಸಂಸಾರಂ ಸನಬಂಧಿ ಸ್ವಾನ ಸಿಯಾನ ಖರ ಹೈ ಬಿಕಮ ಸ್ಥಾನ ಮನ ಮೋಹ ಮದ್ರಂ ಮಹಾ ಅಸಾಧ ಪಂಚ ತಸ್ಕರ ಹೈ ಹೀತಮೋ ಭಯ ಭರ್ಮ ಭ್ರಮಣಂ ಅಹಂ ಫಾಸ ತೀಕ್ಷಣ ಕಠಿಣ ಹೈ ಪಾವಕ ತೋ ಅಸಾಧ ಘೋರಂ ಅಗಮ ತೀರ ನಹ ಲಂಘ ನಹ ಭಜ ಸಾಧ ಸಂಗ ಗೋಪಾಲ ನಾನಕ ಹರ ಚರಣ ಸರಣ ಉದ್ರಹಣ ಕೃಪಾ ಕೃಪಾ ಕ್ರಂತ ಗೋವಿಂದ ಗೋಪಾಲ ಹೈ ಸಗಲ ಅಹಂ